0: ಮದನ, ಏ ಮದನ, ಊಟ ಬೇರೆ ಪಿಲ ಬೇಲ್ ಮುಂಡು ಉಬರೆ ಆಯ್ಲಾ ಬಿ ತು ಏಕ ಜಾಕ ಶುಲ ಚುಸ್
1: ಉಠಲಿ ನಿ ಕಾಯ್
0: ಜಾ ಜಾ ಜಾ ಬಿಡೆ ಜಾ ಮುರಾ ಚಾ ಚಾರಿ ಕೆತಕ ಪೈಟಿ ಆಚೆ
1: ತೋಕೆ ತೋ ಸಕಾಲ ಪೈಲೆ ಪೈಟಿ ಆಕಾ ಬರೆ ಪಾನಿ ನೈ ನೈ ಸಿತಿ ಜಾಯಿ ಕರಿ ಕಾಯ್ ಸಾರು ಕಂದಾ ಕರಿಬಿ
2: ಉಠಲಾ ಸಕಾಲ ನೇನಿ ದುಕರ್ ಗೋರ್ ನಾ ಕಾ ಮನ್ ನಾ ಕರಾ ಕಾಯ್
0: ದರ್ತನಿ ಮಾ ಕೇಬಿ ಮಿಸಾ ಕಾ ಆತ್ ನ ಪಟಾಯ ಜಾ ಪಾನಿ ಮಾರಲೇ ರೋಪಾ ಬ ಕಾಮ ಕರಬಾರ।

ಗೀತ ಹಿಮೇಶ್ರ ಸಮಯ ಗೀತಿಕಾರ ಡಾಕ್ಟರ್ ನಿರ್ಮಳ ನಾಯಕ್ ಸಂಗೀತ ಪ್ರಶಾಂತ ಪಾಢಿ